0: kwashe Abdul Karim Al Kabri kam chungo Abdul Karim dianga yet ko hata manina kirumsu yakku miti hindia findini indina luku yamberga ye fada radio chariane bekyake chari tamanina ma wulia gumsi kalando mandana ndena dambor non fere ngirungo hawa babay umar maunde nan jamaso labarndo yofano bayindo to loyofano bikendo yekirno kabin technique in chop e gabriel resident tenbe jimta roji yarango chachoro nangudi tadan chirungo delegue alai hasan alifa mohammed ko njirado technicien centre emeter grebia yusukibu fu microbe kratomando mohammed adum hassan chimno da abade me endin non din komani ma yai dia kangal laten na do kala kille ala ko gab kine assalamu alaikum
1: ಅಮ್ಮ ಅಲ್ಲಿ ಅಪ್ಪ ಕರ್ಕೊಂಡು ಹೋಗ್ತಿರಿ ಈಗಿನ ಅಪ್ಪದ ಕಾಕರ ಸಿರಿ ಈಗಿನ ಬೈದಿರ ಅನ್ನ ಜೂನ್ ಮಿನಿ ಬರ್ತಾ